0: ಸೊ ಬೆಳಕಿನ ಬಿಡಿಯ ರಾಹ ತಿಂದನದ ಉಂಡನ ಸಾಮಾನ್ತಲೇ ದೊರಕ್ತ. ಡಬಲ್ ರೋಟಿ, ಆರಿ ಔರ್ ಛೇನಾ, ಪನೀರ್ ಅಸಿತ್ಕೆ ಇಂಜೆ GST ಲಗೇಮ ಅಯ್ಯೋ. ಇದನ್ನ ಸಂಗೇನ್ 33 ಜರೂರಿ ದವಾಯಿನದ ಮೋಲಾವೆಂಡ್ ಕಮ್ ಕೀಸ್ ಇತ್ತೋಡ್. ಅದೇನ್ಕೆ ಇಲಾಜ್ ತಲೆ ಖರ್ಚವೆಂಡ್ ಕಮ್ ಲಗೆ ಮಾತ. ಜೀವನ್ ಭೀಮಾ ತಗವೆಂಡ್ ಇಂಜೆ GST ಛೂಟ್ ದೊರಕಿತ. ಅದೇನ್ಕೆ ಪಾಲಿಸಿ ಪೊಯ್ತನದ ಇಂಜೆ ಸಸ್ತಾ ಅಂತ. ಸುಡ್ಲಾ ಕಾರ್ ಗಾಡಿ ಅವ್ರ 350 ಸಿಸಿತ ಕೊಟ್ರು ಗಾಡಿತ ಪೊರ್ರೋ 28% GST ಮತ್ತ ಅದ್ ಕಮ್ಮಾಸ್ ಇಂಜೆ 18% ಅತ್ತ. ಇದನ್ನ ಮತ್ಲಬ್ ಇದ್ಕಿ ಇಂಜೆ ಗಾಡಿ ಪೊಟ್ರು ಗಾಡಿ ಅಸಿತ್ಕೆ ಸಸ್ತ ದೊರಕಿತ.
1: ಸುನೋನಾ, ಹಾಂ, ಸೋಚ ರಹಾ ಹೂ ಅಪ್ನಾ ಬಿಜನೆಸ್ ಕ್ಯೂ ನಾ ಬಢಾ ಲೂ.
2: ತೋ ರೋಕಾ ಕಿಸ್ನೆ ಹೈ? ಹಾಂ,
1: ರೋಕಾ ತೋ ಕಿಸಿ ನೆ ನಹೀ, ಪರ್ ಸಮಜ ನಹೀ ಆ ರಹಾ ಕಿ ಮದದ್ ಕಿಸ್ಸೆ ಮಾಂಗೂ.
2: ಮುಜ್ಸೆ?
1: ತುಮ್ಸೆ? ತೋ ಅಚ್ಛಾ ಬತಾವ್ ಫಿರ್.
2: ಆಕಾಶವಾಣಿ ಹೈ ನಾ, ಮೈನೆ ಸುನಾ ಹೈ ಉಸ್ಕಾ ನೆಟ್ವರ್ಕ್ ದೇಶ ಭರ್ ಮೇ ಫೈಲಾ ಹೈ.
1: ಪರ್ ಉಸ್ಸೆ ಮೇರಾ ಕ್ಯಾ ಫಾಯ್ದಾ?
2: ದೇಖೋ, ಫಾಯ್ದಾ ಹೈ ಜಿಸ್ ಶಹರ್ ಮೇ ಚಾಹೋ ವಿಜ್ಞಾಪನ್ ಕಿ ಮದದ್ ಸೆ ಉಪಭೋಕ್ತಾಓ ತಕ್ ಪಹುಂಚ ಜಾಓ.
1: ಪರ್ ಅಬ್ ಯೇ ಭೀ ತೋ ಬತಾ ದೋ ಕಿ ಆಕಾಶವಾಣಿ ಸೆ ಸಂಪರ್ಕ ಕೈಸೆ ಕರೂ?
2: ಬಹುತ್ ಆಸಾನ್ ಹೈ, ಮೈ ಬತಾತಿ ಹೂ. ನಂಬರ್ ನೋಟ್ ಕರೋ, 870-001-4242.
1: ಓ, 870-001-4242. ಲೋ ಅಭಿ ಫೋನ್ ಲಗಾತಾ ಹೂ 870-001-4242 ಪರ್.
3: आकाशवाणी का ये जगदलपुर केंद्र है. लीजिए अब सुनिए ग्रामीण महिला बहनों का अपना कार्यक्रम घर द्वार.